0: kuntike banga yonna kwe kubantu fe tukozesa bikolwa si bigambo
1: Radio Buddu kyenjagala ku empeereza omupiira okusinga ku radio zonna
0: eyo ye Radio of that 25 Radio y'omuntu wa bijja.